ಇತರ ಕುಟುಂಬದ ಲೋಕನಗಂ ಬೆಲೆ ಸ್ಕಾಲರ್ಶಿಪ್ ಸೆಂಟರ್ ಕಾಣಿಕೆ ತೆಕ್ಕಲೈತರೆ ಕೆಲೈತರೆ ಹೆಸರು ತಿಳ್ಕೊಬೇಕು ಬಾಡ್ತಾರೆ ನೀವು ಹಾಕೊಂಡಿಲ್ಲ ವಾಪಸ್ ಹೇಳಕಲ್ಲ ಏನೇ ಕೆಲೈತರ್ ಕುಂಸೂನ್ ಕಾಂಗು ಕುಂಕೊಲಸುವ ಬೆಲಂತ ಸ್ಕಾಲರ್ಶಿಪ್ ಸೆಂಟರ್ ಯಾರ ಬವಾನ್ ಕುವಿತನ ವಬತ ಉದ್ದಾವು ಇಕ್ಕಲ ಡ್ರಾ ಸ್ಕಾಲರ್ಶಿಪ್ ಸೆಂಟರ್ ಯಾರ ಬವಾನ್ ಮತನೆ ಅನ್ನಿನ ಯೋತಾ ಉದ್ದಾವು abekabala kutane wardare jiyane newton a chumetel bolokpat bosa skaraka kabukan ngena babelanto wa kuzuma rakwen bateka wa kumsa bolo baku sisku sisku ni bolo a chumetelan bolo ntukan bolo sisku a wakene kene sisku anga seba bolo sisku ilo ya kumba bolo wetaku a chumetelan bolo leon bolo wa kuzuma rakwen tali yene rui rui ya kumba bolo chule kwa chumetelan bolo kwa chumetelan bolo ಹುಸ್ಕೆ ಫಜೆಂಡಾ ಕುಂಬಂಗ್ ಜಾ ಕುಕು ಮತನೆ ಹೌಮಾ ಕುಕು ಕುನಿಮೇನ ಫಜೆಂಡ ಇಕಲೋ ಜಾ ಸ್ಕಲ ಸರ್ಜೆಂಟಿಯಲ್ ಬಾನ್ ಕುದನ್ ಬತ್ತಿ ಬೋಲ ಬಾ ಕುದನ್ ರಕೋಯನ್ ಕೋಲ ಸ್ಪೈಸ್ ಕರ್ಕ ಕಾಮ ಕೋನ್ ಗೆನ ಬೆಲನ್ ಸೋ ಸ್ಕಲ ಸರ್ಜೆಂಟ್ ಬತ್ತೆ ಉಕಾ ಮಸುಸಿ ಬೆಲನ್ ಸೋ ಕುದನ್ ರಕೋಯನ್ Newton, abik si bolok tabam belu nato pembelum jual, abik bolu bas karga kamu kau ningen ambel, kuku lepas kita sampai lah bolam, kita bolu bas karga kamu kau ningen, beli kuku lepas dua kali bolam, ukamu, rui, umpan dia bolam, nanti kiri bas kalau sergeant dia bolam, nafu mana bolam beli kau bas kalau sergeant dia bolam, untuk kau ni bolam. ಸ್ಕಾಲ ಸರ್ ಜಂತಿ ಎಲ್ಲ ಬಾನ್ ಈ ತ್ರೈ ಸಾರೋ ಬಾಲು ಸ್ಕಾಲ ಸರ್ ಜಂತಿ ಎಲ್ಲ ಬಾನ್ ತಾನೆ ಬೆಲೆ ಕೇಳ್ತಾನೆ ಅಲ್ಲಿ ಎಲ್ಲಿ ತಕ್ಕೊಳ್ಳು ಜಾಕೆ ಕಾಮ್ ತಿಮ್ಮಿನಿ ತಿಂತಾವ್ ಗಾಮು ಇಲ್ಲಿ ಕಾಮ್ ಟ್ವೆಂಟಿ ಕ್ವಾರ್ಟರ್ ಮಿನೋತು ಯಾ ಕಮಲೋ ಗಾಮು ತ್ರೈಶ ಸಾರು
yahumelela xikolo xa riqingho ya le bohane bona ti ya bula ku isi xikolo se hi xikolo kwala a xi rikeli va beke xipana va ka ntlangeni a va kumbani bola kumbe bona tlhelo loko vona ka mbulo kulo leswi amukela bola ruyi ya ka xi xikolo se hi xikolo amukela.